ಗರಿಗ ಮಬದ ನಿಜ ಗರಿ ಧನಿ ದ ಬದ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿಧ ನಿ